ಚಂದನಾಯ ತಿಲೈರ್ಯವೈರ್ ಮಾಷಗುಡಾನ್ನದಾನೈಃ ಲೋಹೇದ ನೀರಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್.